ಪವಿತ್ರ ಮನ ಭಾವನೆ ದರ್ಶವನ್ ಕೀರ್ತಕ ಒಂದೇ ನಾನಕ ಕರ್ಮ ಬಹರಿ ದರ್ಟೋ ನೀ ತಾವೇ ਇੱਕ ਮੂਲ ਨੂੰ ਪੁੱਜਣੇ ਆਪਣਾ ਹੁੰਦਾ ਗੁਰੂ ਦੇ ਹਾਂ ਟਾਡੀ ਕਰਨੀ ਯਾਦ।